0: ಅನಿದು ಅನಿದು ಕೇಕ್ಸ್ ಅನಿದು ಅನಿದು ಸಂಡೇಸ್ ಅನಿದು ಅನಿದು ಬಹುತ್ ಜಗ
1: ಫ್ರಿಜ್ ಮೇ ಔರ್ ಪೇಟ್ ಮೇ ಬಸ್ ಜಗ ತೋ ಬನಾನಿ ಹಿ ಪಡೆಗಿ ಜಬ್ ಡೇರಿ ಕ್ವೀನ್ ಕೆ ಸ್ಪೆಷಲ್ ಆಫರ್ ಮೇ ಮಿಲೆಂಗೆ ಐಸ್ ಕ್ರೀಮ್ ಕೇಕ್ ಸಿರ್ಫ 60 ರಿಯಾಲ್ ಮೇ ಡಿಸರ್ಟ್ಸ್ 10 ರಿಯಾಲ್ ಮೇ ಸಂಡೇಸ್ 5 ರಿಯಾಲ್ ಮೇ ಔರ್ ಸ್ವರ್ಲ್ಸ್ ಸಿರ್ಫ 9 ರಿಯಾಲ್ ಮೇ ಇಸ್ 26 ಸೆ 30 ಸೆಪ್ಟೆಂಬರ್ ತಕ್ ಸಿರ್ಫ ಡೇರಿ ಕ್ವೀನ್ ಪರ್ ಡೋಂಟ್ ಮಿಸ್ ಔಟ್
2: तो जी आपको वक्त बताने का वक्त हो चला है. इस वक्त स्टूडियो क्लॉक में हो रहे हैं 10:12. दैट इज 10:12. स्टे ट्यून्ड जियो बिंदास.
3: मैं हूं अनिल कपूर. रेडियो ऑलिव जियो बिंदास.
4: ऑलिव सुनो रेडियो नेटवर्क कतर्स नंबर वन एशियन रेडियो नेटवर्क.